ತೂಕತ್ತು ಗಡಬಡ ಛಲ ಛಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ. ತೂಕತ್ತು ಗಡಬಡ ಛಲ ಛಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ.